ಪುರಮೀತ ಜಟಾಜೂಟ ಮುನು ಶಿರಮುನ ಮೆರೆಯಗ ಮಾರದು ಗೌತಮ್ ಪುರಮೀತ ಜಟಾಜೂಟ ಮುನು ಶಿರಮುನ ಮೆರೆಯಗ ಮಾರದು ಗೌತಮ್ ಪುರಮೀತ ಜಟಾಜೂಟ ಮುನು ಶಿರಮುನ ಮೆರೆಯ ಪಿಶೂಲಂಬುದಾತಿ ಪುತುಗರುಡು ತದಿ ಕದಿಂ ಕದು ಕಹಿತ ಕಯನು ಪಿಶೂಲಂಬುದಾತಿ ಪುತುಗರುಡು ತದಿ ಕದಿಂ ಕದು ಕದಿ